0: ಪತಿ ಕಟ್ಟಾನುರಾ, ಒಳ್ಳಂತ ಕಳ್ಳುಗ ನಿನ್ನೆದುರು ಚೂಸಾನುರಾ, ಅದ್ದೆಯು ಪದ್ದನವ್ವು
1: ಪೊದ್ದುಕೋ ಮುತ್ತನ್ನು ಪದ್ದವರು ರಾ.

ಶ್ರೋತೃಗಳೇ, ಮುಂದಿನ ಮಂಗಳವಾರದ ಕಾರ್ಯಕ್ರಮದಲ್ಲಿ ಕೇಳಿ ಚಂದ್ರನ ಕುರಿತಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಸ್ಫಟಿಕಾ ಪ್ರಸಾದ್ ಅವರಿಂದ.

ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ರತ್ನ ಅರ್ಚಕಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.

0: ಕಾಂಬು ನದುಟ ಬೇಟಿ ಸಂಜವಾಚಿ ನದುಟ ಬೇಟಿ ಸಂಜವಾಚಿ ಶ್ರೀ ಪಾಂಡುರಂಗನು ಸೇವ ಜೈತೆ ಮೂರ್ತಿಗಳು
1: ಶ್ರೀ ಪಾಂಡುರಂಗ ಜಯ ಜಯ ಶ್ರೀ ಮುಕ್ತಿಗಳು ಕನ್ನಿ ಪುಣ್ಯಾತ್ಮನಾ.

0: ಆಂಜನೇಯವರದ ಗೋವಿಂದ ಹರಿ.
1: ಮೇಲಿಂತವರೆಗೂ ಶ್ರೀಮತಿ ವೇಲ್ಪೂರಿ ನಾಗಪ್ರಿಯಾಂಕ ಗಾರಿಚೇ ಭಜನಾವಳಿ ವಿನ್ನಾರು. ఈనాటి భజనావళి కార్యక్రమం ఎంతటితో సమాప్తం.